ಸಮೋಸ, ನೂಡಲ್ಸ್, ಪಾನಿಪೂರಿ, ಚಾಕ್ಲೇಟ್ ಚಿಪ್ಸ್, ಸ್ವೀಟ್, ಹಾಟು, ಕೂಲ್ ಡ್ರಿಂಕ್ಸ್, ಆವಕಾಯಲು, ಊರಗಾಯಲು, ಅಪ್ಪಳಾಲು, ಬಿರಿಯಾನಿಯಲು, ಕೂರ್ಮಾ ಕೂರಲು, ಬಜ್ಜಿ ಪಕೋಡ, ನಿಜಮುಗನ ಕವಿ.

ಕಾರುಣ್ಯಭಾವೇನ ರಕ್ಷ ರಕ್ಷ ಸಾಯೀಶ್ವರ. ಹರಿ ಓಂ ತತ್ಸತ್ ಶ್ರೀ ಸಾಯೀಶ್ವರಾರ್ಪಣಮಸ್ತು. ರೇಡಿಯೋ ಸಾಯಿ ಗ್ಲೋಬಲ್ ಹಾರ್ಮೋನಿಕ್ ಟ್ಯೂನ್ ಅಯ್ಯುಂಡಂಡಿ. ಸಾಯಿರಾಮ್.

ಚಾಟ್ ಸಮೋಸ, ನೂಡಲ್ಸ್, ಪಾನಿಪೂರಿ, ಚಾಕ್ಲೇಟ್ ಚಿಪ್ಸ್, ಸ್ವೀಟು, ಹಾಟು, ಕೂಲ್ ಡ್ರಿಂಕ್ಸ್, ಆವಕಾಯಲು, ಊರಗಾಯಲು, ಅಪ್ಪಡಾಲು, ಬಿರಿಯಾನಿಯಲು, ಕೂರ್ಮಾ ಕೂರಲು, ಬಜ್ಜಿ ಪಕೋಡಲು, ನಿಜಮುಗ